0: kwa musambu ye final ya neimbira byange day of freedom bituli byerere birakabyerere
1: neno ye sawa yendala
2: kulubogola